0: ವಿಶ್ವ ಪರಿವರ್ತಕ ಆತ್ಮೆ ಅಪ್ಪನೇ ಜಿಮ್ಮೆವಾರಿಕೆ ತಾಜ್ ಪೋಷಿ ಮನಾ
1: सुनते रहिए शिवा रेडियो, जहां है आनंद ही आनंद।